0: Jesus Christ ni me see Jesus ene kwai na e di en kwagye bebrew
1: yes
0: baba e le fie kwande mi wo mu
2: dabi
0: ye ntu wo mu nkyene
1: dabi
0: se wa ye rastenti on kanipa ho
1: dabi
0: wo ye tutu ni nti on kanipa ho
1: dabi
0: wo ye kronfo nti on ka ye hu bio won fata Jesus ani ne mu won de wo nya me ba ye ntu ni nkyene na baba e wo se ye tu wo mu nkyene
1: dabi
0: ye nwo mu dai
2: as you from by ye nche
0: Reverend
1: papa
0: e wo se ye tu wo mu gu
1: dabi
0: ye mpu wo mu
1: dabi
0: ye